ಬಿಷದ ವಶನಂ ಶುಪ್ರಸನ್ನಂ ತ್ರಿನೇತ್ರಂ ಹಸ್ತಾಬ್ಜಾಭ್ಯಾಂ ಬಟುಗಮನಿಶಂ ಶೂಲಕಡಗಂ ದಧಾನಂ ಹಸ್ತಾಂಬೋಜಯುಗಸ್ಥಕುಂಭಯುಗಲಾತ್ ಉದ್ಧೃತ್ಯ ತೋಯಂ ಶಿರಃ ಶಿಂಚಂತಂ ಕರಯೋರ್ಯುಗೇನ ದದತಂ ಸ್ವಾಂಕೇಶಕುಂಭೌ ಕರೋ ಆಕ್ಷಸ್ರಗ್ಮೃಗಹಸ್ತಮಂ ಭುಜಗತಂ